0: ಅಂತ.
1: ಕೊತ್ತೀರಿ ಉಸ್ಕೊ ಮಾತ್ರ ಸರಿ ಕೊತ್ತ ಸಾನ್ ದಿಯ ಆಗಿರಿ ಎವಡಾ ಜಯ ಫೈದರ್ ಚೋಸಾರಿ ದಿನ ಪರಿ ಭಾಪಿಸಿ ಎಲ್ಲ ಕೇಟ ಎಲ್ಲ ಮೈಲಾ ದಿಯ ಭಯ ಅಲ್ಲಿ ನಿಂತಾನೆ.